ಸದಾಶಿವ ಚಂದ್ರಶೇಖರ ನೀಲಕಂಠ ಶೂಲಧಾರಿ ಸಾಯ ಶಂಕರ ಪಾಲನೇತ್ರ ತ್ರಿಪುರಹಾರಿ ಸಾಯ ಶಂಕರ ಚಂದ್ರಶೇಖರ.

ಬುರಮೀಸಗ ಜಟಾಜೂಟ ಮುನಿ ತಿರುಮುನ ಮೆರೆಯಗ ನಾರದು ದೂತಂ ಬುರಮೀಸ ಜಟಾಜೂಟ ಮುನಿ ತಿರುಮುನ ಮೆರೆಯಗ ನಾರದು ದೂತಂ ಬುರಮೀಸ ಜಟಾಜೂಟ ಮುನಿ ತಿರುಮುನ ಮೆರೆಯ ತ್ರಿಶೂಲಂಬುದಾತ್ರಿ ಪುದುವರುಡು ತದಿಂ ಕದಿಂ ಕದಿಂ ಕದಿತ ಕಯನುತು ತ್ರಿಶೂಲಂಬುದಾತ್ರಿ ಪುದುವರುಡು ತದಿಂ ಕದಿಂ ಕದಿಂ ಕದಿ